ಕವಿ ಕಥಕ ಸಿಂಹ ಕಥಿತಂ ಕಠೋರ ಸುಕುಮಾರ ಕುಂಭ ಗಂಭೀರಂ ಬಬಭಯ ಭೇಷಜ ಮೇ ತತ್ ಪಠತ ಮಹಾವೀರ ವೈಭವಂ ಸುಧಿಯಃ ಕವಿ ಕಥಕ ಸಿಂಹ ಕಥಿತಂ ಕಠೋರ ಸುಕುಮಾರ ಕುಂಭ ಗಂಭೀರಂ ಬಬಭಯ ಭೇಷಜ ಮೇ ತತ್ ಪಠತ ಮಹಾವೀರ ವೈಭವಂ ಸುಧಿಯಃ.